ಆರ್ ಕತ ರಾಮೆ ಪಡಿ ಜಾಯಿ ಯಾದ ಕರಯಪ್ಪನೆ ಸಹಿದನ್ ಕೆ ಬಚನವಾ ದೇಶ ಖಾತ್ರಿ ಆಪನ್ ಗವಾ ದಿಯಲೆ ಜನವಾ ದೇಶವಾ ಕೆ ಖಾತಿರ್ ಗವಾ ದಿಯಲೆ ಜನವಾ ಕೈ ಬಂಶ ಬಹಾದುರ್ ಕರ ದೇಶಕ್ಕೆ ಭಲಾಯಿ ದೇಶವಾ ಹಮಾರ್ ಕತ ರಾಮ ಪಡಿ ಜಾಯಿ ಕೈ ಕರೀಲ ಆಪಸ್ ಮೇ ಲಡಾಯಿ ದೇಶವಾ ಹಮಾರ್ ಕತ ರಾಮೆ ಪಡಿ ಜಾಯಿ ದೇಶವಾ ಹಮಾರ್ ಕತ ರಾ